ಸದೀಪ್ತರವರತ್ತಮಃ ಪ್ರರೋಹೈಃ ನೀರಾಜನಾ ವಿಧಿಮುದಾರಮುಪಾದದಾನೌ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ವಿಷ್ಣೋಃ ಪದೇ ಪರಮಜಿಜ್ಜುಷಿತ ಪ್ರಸಂತೌ ಯೌ ಮಧ್ವ ಉತ್ಸಜಿತಿ ಭೋಗ್ಯದಜಾಪ್ಯುಪಾತ್ತೌ ಭೂಯತ್ತದೇತಿರವಪಾಣಿ ತಲ ಪ್ರತಿಷ್ಠೌ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪಾರ್ಥಾಯ ತತ್ಸದಿಶಧಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಜೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಮನ್ಮೂರ್ತಿಕಾ ನಿಜ ಫಲೇ ವಿಘಟಾದ ಮೀಡು ಶ್ರೀ ವೆಂಕಟಾದ್ರಿ

ಮೇಲಿಂತವರೆಗೂ ಏಕಚಿತ್ರಗಾನಂ ಶೀರ್ಷಿಕನ ಜಮಿನಿ ಫಿಲಂ ಸರ್ಕ್ಯೂಟ್ ವಾರಿ ನುವ್ವು ನೇನು ಪ್ರೇಮ ಈ ಚಿತ್ರಂ ನುಂಡಿ ಪಾಟಲ್ ವಿನ್ನಾರು.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕ್ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೆ ಉಚಿತ ಚಿಕಿತ್ಸಕ್ಕೂ ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.